weekend ye ja lo dada e je nsare ki awon eyan wa ti won so job bi loni ni lojo bi omo mi alalubarika omo mogaji